ಸಾಲ್ಲು ನಂಬು ಸಿಂಗೆಲ್ ಗುಲಾಬ್ ಉನಾಲಕ್ ತಲ್ಲೋತುನ ತುಮಿನ್ನ ಲೈರನು ಖುದೋಲ್ಗೆ ಅರುಯಿಬದ ತಮ್ಜರಿ ಮಾಖೋನ್ ಮನಿ ಮೊಂಗ್ಸಾಬಗಿ ಮಯಕ್ತ ದ ರೋಜಿ ಮ್ಯೂಸಿಕಲ್ ಇನ್ಸ್ಟಿಟ್ಯೂಟ್ಗೆ ಸೈಸಕ್ಪಸಿಂಗ್ನ ಸೈಸಲಿ.

0: ಇವನು ರೇ ಕರಿ ಕರಿ ಹೋನ ರೀ
1: ಕಾಲೇಜ್ದ ಫಿಸಿಕ್ಸ್ ಕೇ ಓಜಾ ಓಜರಿ ಆಯ್ತು
0: ಹಾಂ ಯಾಮ್ನ ಪೈ ಇವ ಅದು ಇವ ಹೋಗಿ ಲಾಯ್ ಕೊರಂಗದ ಬುಸಿ ಗ್ರಹ ದಶಾ ಫತ್ತ ಬಗಿನಿ ಕೋ
1: ಹೋಯ ಗ್ಯಾ ಇಮಾನ ಪಾಂಜಿದ ಕುಥಿ ಎಂಗ್ಲುಬದ ಗ್ರಹ

0: आकाशवाणी इम्फाल हौजिक ताबीरसे साइंस मैगजीन थौरम लांथोकलीबी संगीता नामैराकपम आईबी डॉक्टर आर के लोकेश्वरी थौरम पुथोप्पा रायचंद्र सिंथाम हौजिक ताबीरसे साइंस मैगजीन
1: लांथोकचरी साइंस मैगजीन ngasigi thoramda thamjari microplastic amasung nanoplastic na miyoibegi hakchang da sokhanbegi achowa maram oirakpa amasung thau amadi natural gas asi anowa technology na karamna puthokpagi haiba hiram sida consultant petroleum geologist oiriba janam kula bidhur singa ekhoygi mihut nongthombam roma ga unaduno wari saba microplastic amasung nanoplastic na miyoibegi hakchang da sokhanbegi achowa maram oirakpa
2: chakot khungthangi marumda ekhoi miyoibena puthuk chaba potlam kayana ekhoi ge yeknabasu oirakli potlam sing asigi manungda plastic su ama oirere plastic asi mapham matam chana sizinaragana ekhoi gi marupne chatragana ekhoi gi yeknabane marup ohenge natraga yeknabu ohenge ekhoi miyoibegi khutta leitabadi khak natte ಮಾಲಿಂಗಿ ಮಫಂ ಖುದಿಂಗ್ ಪ್ಲಾಸ್ಟಿಕ್ ಸಿಜಿನದಬ ಖಕ್ ನಮ್ದೆ ಮರಮ್ದಿ ಮಸಿಗಿ ಪೊಥೊ ಖುದಿಂಗ್ ಮಕ್ ಮಸತ್ ಫಜೈ ಸಿಜಿನನಬ ನುಂಗೈ ಹೋಂಗ್ನ ಫಂಗಿ ಅಮಸು ಕುಯಿನ ಚಲ್ಲೆ ಅದುಬು ಐಕುಯಿನ ಸಿಜಿನನರಿಬ ಪ್ಲಾಸ್ಟಿಕ್ ಕಿ ಪೊಥೊಕ್ ಸಿಂಗ್ ಅಸಿಗಿ ಚಾದ ಕುನ್ ಖಕ್ ತಮಕ್ ರೀಸೈಕಲ್ ತೌದುನ ಮಖಾತಾನ ಸಿಜಿನನಬ ಗಮ್ಲೆ ಅದುಗ ಲೆಮಹೌರಿಬ ಯಾಮ್ಲಬ ಸರುಗ್ ಅಸಿದಿ ಮೌಸಾಗಿ ಎನ್ವೈರನ್ಮೆಂಟ್ ಖಲ್ ಅಮಸು ಮೌಸಾ ಲರಿಂಬಿ ಇಮಾಗಿ ತಂಪಾಕ್ತ ಅದುಮಕ್ ಮರಾ ಲೂನ ತಾಸಿನ್ಕ್ರೆ
3: ಪುಮ್ನಮ್ಮಕ್ಸೆ ಒಯ್ದುನಸು ಪ್ಲಾಸ್ಟಿಕ್ ಪ್ರಾಡಕ್ಟ್ ಕಿ ವಾಲ್ಯೂಮ್ ಅಸುಂ ಹೆಂಗಲ್ಲಕ್ತುನ ಕುಮ್ಲಿಸಿಂಗ್ ಅನಿ ಯಂಖೈದದಿ ಪ್ಲಾಸ್ಟಿಕ್ ವೇಸ್ಟ್ ಕಿ ವಾಲ್ಯೂಮ್ ಅಸಿ ಕುಮ್ಲಿಸಿಂಗ್ ಅನಿ ಕುಂದ ಪುಥೋಕ್ಲಂಬ ಚಾಂಗ್ದಗಿ ಸರುಕ್ ತರುಕ್ ಹೆಂಗಲ್ಲಕ್ತುನ 2.4 ಬಿಲಿಯನ್ ಟನ್ ಯೌರಬ ಯಾಯ್ ಹೈನ ಪಾನರಿ ಪ್ಲಾಸ್ಟಿಕ್ ವೇಸ್ಟ್ ಅಸಿ ಕೈಥಬ ಗಮ್ದಬನ ಮತಂ ಸಾಂಗ್ನ ಹೈಬದಿ ಚಹಿ ತರಾದಗಿ ಚಾಮ ಫಾವ ಎನ್ವೈರನ್ಮೆಂಟಲ್ ಲೈ ಪ್ಲಾಸ್ಟಿಕ್ ವೇಸ್ಟಿಂಗ್ ಅಸಿ ಥೌಂಗ್ ಕಯಾ ಮರುಮ್ನ ಹೈಬದಿ ಆಕ್ಸಿಡೇಷನ್ ಹೈಡ್ರೋಲೈಸಿಸ್ ಫೋಟೋ ಡಿಗ್ರೇಡೇಷನ್ ಮೆಕಾನಿಕಲ್ ಅಮಸುಂಗ್ ಬಯೋಡಿಗ್ರೇಡೇಷನ್ನ ಚಿಂಗ್ಬನ ಮಚೆ ತಾನ ಕೈಥದುನ ಪ್ಲಾಸ್ಟಿಕ್ ವೇಸ್ಟ್ ಪಾಲ್ಯೂಟೆನ್ ಮಖಲ್ ಅನಿ ಥೋಕ್ನ ಪುಥೋಕಿ ಮಖೋಯ್ ಅದುದಿ ಮೈಕ್ರೋ ಪ್ಲಾಸ್ಟಿಕ್ ಅಮಸುಂಗ್ ನೆನೋ ಪ್ಲಾಸ್ಟಿಕ್ ಅಸಿನಿ
2: ಹೈರಿಬ ಪ್ಲಾಸ್ಟಿಕ್ ವೇಸ್ಟ್ ಪೊಲ್ಯೂಟೆನ್ ಅನಿ ಅಸಿ ಮಖೋಯ್ಗೆ ಪಾರ್ಟಿಕಲ್ ಸೈಜ್ಗೆ ಮತುಂಗ್ ಇನ ಮಮಿಂಗ್ ಲೇಪಿ ಮೈಕ್ರೋಪ್ಲಾಸ್ಟಿಕ್ ಹಾಯಿರಗನ ಐಕುಯಿನ 1 ಮೈಕ್ರೋಮೀಟರ್ ದಗಿನ 5 ಮಿಲಿಮೀಟರ್ ಗಿ ಮನುಂಗದ ಲೈಬ ಮಪಂಗ್ ಅಮಸು ಮಹಿಗಿ ಮಸಕ್ತ ಲೈಬ ಗಂಬ ಪೊಲ್ಯೂಟೆನ್ ಸಿಂಗ್ಬು ಖಂಗ್ನಗನಿ ಅಮರೊಂದನ ನ್ಯಾನೋಪ್ಲಾಸ್ಟಿಕ್ ಹಾಯಿರಗನ 1 ನ್ಯಾನೋಮೀಟರ್ ದಗಿನ 1000 ನ್ಯಾನೋಮೀಟರ್ ಚಾವಬ ಕೊಲೋಯ್ಡಲ್ ಫಾರ್ಮ್ದ ಲೈಬ ಪೊಲ್ಯೂಟೆನ್ ಸಿಂಗ್ ಖಂಗ್ನಗನಿ ಐಕುಯಿನ ಮೈಕ್ರೋಪ್ಲಾಸ್ಟಿಕ್ಗೆ ಮರು ಒಯ್ಬ ಹೌರುಫಮ್ ಹಾಯಿಬದಿ ಪ್ರೈಮರಿ ಸೋರ್ಸ್ ಒಯ್ನ ಅಕಿ ಅಮೌ ಕಾಸ್ಮೆಟಿಕ್ ಇಂಡಸ್ಟ್ರಿಗೆ ಮೈಕ್ರೋಬೇಟ್ ಸಿಂಗ್ ಅಮಸು ಇಂಡಸ್ಟ್ರಿಗೆ ಲೆಮ್ಕಾಕ್ ಹಾಯಿಬದಿ ಸಾಪೋನ್ ಸಂಪು ಕಂಡಿಷನರ್ ಬಾಡಿ ವೈಟ್ಸ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಸಿಂಗ್ನಿ ಹಾಯ್ನ ಪನ್ಬ ಯಾಯ್ ಐಕುಯಿನ ನೋಮ ಕಾಂಗ್ದನ ಸಿಜಿನರಿಬ ಅಚೌಬ ಪ್ಲಾಸ್ಟಿಕ್ ಪೊಲಮ್ ಸಿಂಗ್ ಅಸಿಗೆ ಮಚೆತ್ ಹಾಯಿಬದಿ ಫ್ರಾಗ್ಮೆಂಟ್ ಸಿಂಗ್ದ ಸೆಕೆಂಡರಿ ಸೋರ್ಸ್ ಒಯ್ರಿ ಹಾಯಿರಿಬ ಪ್ಲಾಸ್ಟಿಕ್ಗೆ ಲೆಮ್ಕಾಕ್ ಸಿಂಗ್ ಅಸಿನ ಮಖಾ ತಾನ ಕಾಯ್ಥರಗ ನನೋ ಪ್ಲಾಸ್ಟಿಕ್ಗೆ ಹೌರಫಂ ಸೋರ್ಸ್ ಅಮುಕ್ ಒಯ್ರಕ್ಲಿ
3: ನೆನೋ ಪ್ಲಾಸ್ಟಿಕ್ ಸಿಂಗ್ ಅಸಿನ ಮರು ಒಯ್ಬ ಪೊಲ್ಯೂಟೆನ್ಸ್ ಹಾಯಿಬದಿ ಹೆವಿ ಮೆಟಲ್ಸ್ ಪೊಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಸ್ ಅಮಸುಂಗ್ ಬಿಸ್ಫಿನಾಲ್ ಎ ಗುಂಬ ಪ್ಲಾಸ್ಟಿಕ್ ಎಡಿಟಿವ್ ಸಿಂಗ್ ಚುಪ್ಸಿಂದುನ ಹೇನ ಮಯಾಯ್ ಕನ್ಬ ಪೊಲ್ಯೂಟೆನ್ಸ್ ಒಯ್ರಕಿ ಅಸಿದ ನತನ ಮೈಕ್ರೋಪ್ಲಾಸ್ಟಿಕ್ಗೆ ಅಚೌಬ ಹೊರಕ್ಫಮ್ ಖರದಿ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾನ್ ಆರ್ಗಾನಿಕ್ ಫರ್ಟಿಲೈಜರ್ಸ್ ಮಿಯೋಯ್ಬನ ಸಿಜಿನರಿಬ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ಗೆ ವೇಸ್ಟ್ ನಿ ಮಥಕ್ತ ಪಲ್ಲಿಬ ಮೈಕ್ರೋ ಅಮಸುಂಗ್ ನೆನೋ ಪ್ಲಾಸ್ಟಿಕ್ ಮೆಟೀರಿಯಲ್ ಅಸಿನ ಇಸಿಂಗ್ ನುಂಗ್ಸೇದ್ ಅಮದಿ ಕಂಫಾಲ್ಗೆ ಇಕೋಸಿಸ್ಟಮ್ ಪುಮ್ನಮಕ್ತ ಪೊಲ್ಯೂಟೆನ್ಸ್ ಒಯ್ಬನ ಮಲೆಮ್ ಅಸಿದ ಲೈರಿಬ ಥವಾಯ್ ಪಾನ್ಬ ಸಾ ಗಾ ಮಿಯೋಯ್ಬ ಅಮಸುಂಗ್ ಪಾಂಬಿ ಕಯಾದ ಮಸಿಗೆ ಚೈಥೆಂಗ್ ಪೀಬ ಗಮ್ಮಿ
2: ಕುಮ್ಲಿಸಿಂಗ್ ಅನಿಕ ಕುನ್ ಮಂಗಾದ ಮಲೇಷಿಯಾಗೆ ಸೆಂಟರ್ ಫಾರ್ ನ್ಯಾನೋ ಟೆಕ್ನಾಲಜಿ ಅಂಡ್ ಅಡ್ವಾನ್ಸ್ ಮೆಟೀರಿಯಲ್ ಫ್ಯಾಕಲ್ಟಿ ಆಫ್ ಇಂಜಿನಿಯರಿಂಗ್ ಯೂನಿವರ್ಸಿಟಿ ಆಫ್ ನೋಟಿಂಗಮ್ದ ಥಬಕ್ ತೌರಿಬ ಲಿ ಅಮಸು ಮಹಾಕಿ ಥಿಜಿಲೊಯ್ ಕಾಂಗ್ಬುನ ಸ್ವಿಟ್ಜರ್ಲೆಂಡ್ ಫೋಂಗ್ಬ ನ್ಯಾನೋ ಮೆಟೀರಿಯಲ್ಸ್ ಕೌಬ ಚೆಫೋಂಗ್ದ ಪೊಂಗ್ಲಪ್ಪ ರಿಪೋರ್ಟ್ ಅಮದ ಮೈಕ್ರೋ ಅಮಸು ನ್ಯಾನೋ ಪ್ಲಾಸ್ಟಿಕ್ನ ಫುಡ್ ಚೇನ್ದ ಯಾರೊಪ್ಪನ ಮಿಯೋಬಿಗೆ ಹಕ್ಸಾಂಗ್ದ ಹಿರಂ ಕಯಾಮುಕ್ತ ಸೊಗಲ್ಲಿ ಹಾಯ್ನ ಪಲ್ಲಿ ಮಹುಸಾಗಿ ಪಂಪಾಕ್ತ ಸತ್ತಾದನ್ನು ಹಿಂಗ್ಲಿಬ ಸಾಂಗ ಪುಮ್ನಮಕ್ನ ಮಕ್ಕಳಿಗೆ ಫುಡ್ ಚೇನ್ದ ಪ್ಲಾಸ್ಟಿಕ್ ಮೆಟೀರಿಯಲ್ಸಿಂಗ್ ಅಸಿ ಇಯಾವ ಥೆಂಗರೆ ಅದುಗ

0: ꯃꯍꯥꯛꯀꯤ ꯊꯤꯖꯤꯜꯂꯨꯏ ꯀꯥꯡꯕꯨꯅ ꯇꯧꯕ ꯆꯥꯡꯌꯦꯡ ꯑꯃꯒꯤ ꯄꯥꯎꯗꯝ ꯑꯣꯏꯅ ꯀꯨꯝ 2022ꯗ ꯑꯝꯁꯇꯔꯗꯝ ꯅꯦꯗꯔꯂꯦꯟꯗ꯭ꯁꯇ ꯐꯣꯡꯕ ꯏ ꯕꯥꯏꯑꯣꯃꯦꯗꯤꯁꯤꯟ ꯆꯦꯐꯣꯡꯗ ꯐꯣꯡꯗꯣꯛꯂꯤ꯫
1: ꯃꯊꯛꯇ ꯄꯜꯂꯤꯕ ꯋꯥꯔꯣꯜꯁꯤꯡ ꯑꯁꯤꯗꯒꯤ ꯃꯥꯏꯀ꯭ꯔꯣꯄ꯭ꯂꯥꯁꯇꯤꯛ ꯑꯃꯁꯨꯡ ꯅꯦꯅꯣꯄ꯭ꯂꯥꯁꯇꯤꯛꯅ ꯑꯩꯈꯣꯏ ꯃꯤꯑꯣꯏꯕ ꯑꯁꯤ ꯃꯐꯝ ꯈꯨꯗꯤꯡ ꯀꯣꯏꯁꯤꯟꯈ꯭ꯔꯦ, ꯂꯥꯡꯒꯣꯏ ꯆꯪꯁꯤꯟꯈ꯭ꯔꯦ ꯍꯥꯏꯕ ꯇꯥꯛꯂꯤ꯫ ꯑꯩꯈꯣꯏ ꯃꯤꯑꯣꯏꯕꯅ ꯃꯑꯣꯡ ꯃꯔꯤꯜ ꯇꯥꯅ ꯁꯤꯖꯤꯟꯅꯗꯕꯅ ꯑꯩꯈꯣꯏꯅ ꯁꯦꯝꯖꯕ ꯄꯣꯠꯊꯣꯛꯅ ꯑꯩꯈꯣꯏꯒꯤ ꯌꯦꯛꯅꯕ ꯑꯣꯏꯔꯔꯤ꯫ ꯃꯥꯏꯀ꯭ꯔꯣꯄ꯭ꯂꯥꯁꯇꯤꯛ ꯑꯃꯁꯨꯡ ꯅꯦꯅꯣꯄ꯭ꯂꯥꯁꯇꯤꯛ ꯑꯁꯤ ꯍꯟꯊꯍꯟꯕ ꯌꯥꯕ ꯑꯆꯝꯕ ꯈꯣꯡꯊꯥꯡ ꯈꯔꯗꯤ
0: ꯁꯥꯔꯀꯨꯂꯔ ꯏꯀꯣꯅꯣꯃꯤ ꯄ꯭ꯔꯥꯛꯇꯤꯁꯦꯁ ꯍꯥꯏꯕꯗꯤ ꯍꯨꯟꯗꯣꯛꯈꯤꯒꯗꯕ ꯋꯦꯁꯁꯤꯡ ꯔꯤꯁꯥꯏꯀꯜ ꯁꯤꯖꯤꯟꯅꯗꯨꯅ ꯋꯦꯁ ꯃꯦꯅꯦꯖꯃꯦꯟꯠ ꯃꯄꯥꯡꯒꯜ ꯀꯜꯍꯟꯕ, ꯐꯨꯗ ꯄꯦꯀꯦꯖꯤꯡꯗ ꯁꯤꯖꯤꯟꯅꯔꯤꯕ ꯄꯣꯂꯤꯁꯇꯤꯔꯤꯟ ꯊꯤꯡꯕ, ꯄ꯭ꯂꯥꯁꯇꯤꯛꯀꯤ ꯃꯍꯨ ꯁꯤꯟꯕ ꯌꯥꯕ ꯃꯦꯇꯔꯤꯌꯦꯜ ꯁꯦꯀꯦꯟꯗꯔꯤ ꯁꯣꯔꯁ ꯍꯥꯏꯕꯗꯤ ꯇꯌꯔ ꯋꯦꯜ ꯑꯃꯁꯨꯡ ꯁꯤꯟꯊꯦꯇꯤꯛ ꯐꯦꯕ꯭ꯔꯤꯛ ꯁꯤꯖꯤꯟꯅꯕ, ꯋꯥꯁꯤꯡ ꯃꯦꯁꯤꯟꯗꯒꯤ ꯊꯣꯔꯛꯄ ꯋꯦꯁ ꯋꯥꯇꯔ ꯑꯁꯤ ꯑꯦꯗꯚꯥꯟꯁ ꯐꯤꯜꯇ꯭ꯔꯦꯁꯟ ꯁꯤꯁꯇꯦꯝ ꯑꯣꯟꯊꯣꯛꯄ, ꯍꯦꯟꯅ ꯑꯦꯗꯚꯥꯟꯁ ꯑꯣꯏꯕ ꯐꯤꯜꯇ꯭ꯔꯦꯁꯟ ꯇꯦꯛꯅꯤꯛ ꯍꯥꯏꯕꯗꯤ ꯃꯦꯝꯕ꯭ꯔꯦꯟ ꯕꯥꯏꯑꯣꯔꯤꯌꯦꯛꯇꯔꯅꯆꯤꯡꯕ ꯋꯦꯁ ꯋꯥꯇꯔ ꯇ꯭ꯔꯤꯠꯃꯦꯟꯠ ꯄ꯭ꯂꯥꯟꯁꯤꯡ ꯁꯤꯖꯤꯟꯅꯕ, ꯏꯔꯪ ꯏꯄꯥꯛꯇ ꯃꯣꯠꯁꯤꯜꯂꯛꯂꯤꯕ ꯄ꯭ꯂꯥꯁꯇꯤꯛꯀꯤ ꯄꯣꯠꯂꯝꯁꯤꯡ ꯑꯁꯤ ꯁꯦꯡꯗꯣꯛꯅꯕ ꯂꯥꯔꯖ ꯁ꯭ꯀꯦꯜ ꯑꯣꯁꯤꯟ ꯀꯂꯦꯛꯁꯟ ꯗꯤꯚꯥꯏꯁ ꯑꯃꯁꯨꯡ ꯅꯥꯏꯅꯣꯃꯦꯇꯔꯤꯌꯦꯜ ꯕꯦꯁ ꯐꯤꯜꯇ꯭ꯔꯦꯁꯟ ꯁꯤꯖꯤꯟꯅꯕ, ꯕꯥꯏꯑꯣꯗꯤꯒ꯭ꯔꯦꯗꯦꯕꯜ ꯄ꯭ꯂꯥꯁꯇꯤꯛ ꯄꯨꯊꯣꯛꯇꯨꯅ ꯁꯣꯔꯁ ꯔꯤꯗꯛꯁꯟ ꯍꯟꯊꯍꯟꯕ ꯑꯃꯁꯨꯡ ꯁꯤꯡꯒꯜ ꯌꯨꯁ ꯄ꯭ꯂꯥꯁꯇꯤꯛ ꯁꯤꯖꯤꯟꯅꯕꯒꯤ ꯆꯥꯡ ꯍꯟꯊꯍꯟꯕ, ꯋꯦꯁ ꯋꯥꯇꯔ ꯇ꯭ꯔꯤꯠꯃꯦꯟꯠ ꯄ꯭ꯂꯥꯟ ꯃꯄꯥꯡꯒꯜ ꯀꯟꯈꯠꯍꯟꯕ, ꯏꯀꯣ ꯐ꯭ꯔꯦꯟꯂꯤ ꯑꯣꯏꯕ ꯄ꯭ꯂꯥꯁꯇꯤꯛ ꯃꯍꯨꯠ ꯁꯤꯟꯕ ꯌꯥꯕ ꯄꯣꯠꯊꯣꯛ ꯁꯤꯖꯤꯟꯅꯕ, ꯁꯕꯁꯤꯗꯥꯏꯁ ꯅꯠꯇ꯭ꯔꯒ ꯇꯦꯛꯁ ꯏꯟꯁꯦꯟꯇꯤꯕ ꯄꯤꯕ, ꯑꯔꯣꯏꯕꯗ ꯃꯥꯂꯦꯝꯒꯤ ꯊꯥꯛꯇ ꯄ꯭ꯂꯥꯁꯇꯤꯛ ꯍꯟꯊꯍꯟꯅꯕ ꯄꯕ꯭ꯂꯤꯛ ꯑꯦꯋꯦꯔꯅꯦꯁ ꯄꯤꯅꯅꯕ ꯍꯣꯠꯅꯍꯧꯕ ꯑꯁꯤꯅꯤ꯫ ꯍꯥꯏꯔꯤꯕ ꯍꯤꯔꯝ ꯀꯌꯥ ꯑꯁꯤ ꯃꯇꯝ ꯆꯥꯅ ꯊꯕꯛꯇ ꯑꯣꯟꯊꯣꯛꯍꯧꯗ꯭ꯔꯕꯗꯤ ꯃꯤꯑꯣꯏꯕ ꯀꯥꯡꯂꯨꯞ ꯑꯁꯤ ꯎꯅ ꯎꯅ ꯄ꯭ꯂꯥꯁꯇꯤꯛꯅ ꯀꯨꯞꯁꯤꯟꯈꯤꯗꯨꯅ ꯃꯥꯂꯦꯝ ꯂꯩꯀꯣꯏꯄꯨꯡ ꯑꯁꯤꯗ ꯊꯋꯥꯏ ꯄꯥꯟꯕ ꯑꯃꯠꯇ ꯂꯩꯔꯛꯇꯕꯁꯨ ꯌꯥꯏ꯫
2: ꯑꯔꯣꯏꯕꯗ ꯑꯃꯨꯛ ꯊꯝꯖꯔꯤ, ꯊꯥꯎ ꯑꯃꯗꯤ ꯅꯦꯆꯔꯦꯜ ꯒ꯭ꯌꯥꯁ ꯑꯁꯤ ꯑꯅꯧꯕ ꯇꯦꯛꯅꯣꯂꯣꯖꯤꯅ ꯀꯔꯝꯅ ꯄꯨꯊꯣꯛꯄꯒꯦ ꯍꯥꯏꯕ ꯍꯤꯔꯝꯁꯤꯗ ꯀꯟꯁꯜꯇꯦꯟꯠ ꯄꯦꯇ꯭ꯔꯣꯂꯤꯌꯝ ꯖꯤꯑꯣꯂꯣꯖꯤꯁꯠ ꯆꯅꯝ ꯀꯨꯂꯕꯤꯗꯨ ꯁꯤꯡꯒ ꯑꯩꯈꯣꯏꯒꯤ ꯃꯤꯍꯨꯠ ꯅꯣꯡꯊꯣꯝꯕꯝ ꯔꯣꯃꯥꯒ ꯎꯅꯗꯨꯅ ꯋꯥꯔꯤ ꯁꯥꯕ
1: ꯉꯁꯤ ꯑꯀꯥꯁꯕꯥꯅꯤ ꯏꯝꯐꯥꯜꯒꯤ ꯁ꯭ꯇꯨꯗꯤꯑꯣꯗ ꯂꯦꯡꯁꯤꯟꯕꯤꯔꯤꯕꯁꯤ ꯑꯣꯖꯥ ꯆꯅꯝ ꯀꯨꯂꯕꯤꯗꯨ ꯁꯤꯡ, ꯉꯁꯤꯒꯤ ꯊꯝꯖꯔꯤꯕ ꯍꯤꯔꯝꯅ ꯊꯥꯎ ꯑꯃꯗꯤ ꯅꯦꯆꯔꯦꯜ ꯒ꯭ꯌꯥꯁ ꯑꯁꯤ ꯑꯅꯧꯕ ꯇꯦꯛꯅꯣꯂꯣꯖꯤꯅ ꯀꯔꯝꯅ ꯄꯨꯊꯣꯛꯄꯒꯦ ꯍꯥꯏꯕꯁꯤꯒꯤ ꯃꯇꯥꯡꯗꯅꯤ꯫ ꯑꯣꯖꯥꯕꯨ ꯑꯀꯥꯁꯕꯥꯅꯤ ꯏꯝꯐꯥꯜꯒꯤ ꯁ꯭ꯇꯨꯗꯤꯑꯣꯗ ꯇꯔꯥꯝꯅꯣꯛꯆꯔꯤ꯫
3: ꯀꯔꯝꯖꯔꯤ?
1: ꯃꯇꯝ ꯀꯨꯏꯅ ꯆꯍꯤ 90 ꯍꯦꯟꯅ ꯃꯥꯂꯦꯝꯒꯤ ꯇꯣꯉꯥꯟ ꯇꯣꯉꯥꯟ ꯃꯐꯝꯁꯤꯡꯗ ꯑꯗꯨꯒ ꯚꯥꯔꯠꯀꯤ ꯇꯣꯉꯥꯟ ꯇꯣꯉꯥꯟꯕ ꯁ꯭ꯇ�ꯦꯠꯁꯤꯡꯗ ꯑꯩꯈꯣꯏꯒꯤ ꯊꯥꯎ ꯑꯃꯗꯤ ꯅꯦꯆꯔꯦꯜ ꯒ꯭ꯌꯥꯁ ꯑꯁ� ꯃꯇꯧ ꯀꯔꯝꯅ ꯄꯨ��ꯣꯛꯀꯗꯒꯦ ꯍꯥꯏꯕꯁꯤꯒꯤ ꯍꯤꯔꯝꯁꯤꯗ ꯊꯤꯖꯤꯟꯗꯨꯅ ꯑꯗꯨꯝ ꯂꯥꯛꯂꯕ ꯑꯣꯖꯥꯅꯤ, ꯑꯣꯖꯥ ꯆꯅꯝ ꯀꯨꯂꯕꯤꯗꯨ ꯁꯤꯡ꯫ ꯑꯗꯨꯅ ꯑꯣꯖꯥ ꯑꯍꯥꯟꯕꯗ ꯍꯧꯗꯣꯛꯅꯤꯡꯕꯁꯤ ꯑꯩꯈꯣꯏ ꯋꯥꯍꯧꯗ ꯑꯣꯏꯅ ꯑꯩꯈꯣꯏ ꯃꯤꯑꯣꯏꯕꯒꯤ ꯄꯨꯟꯁꯤꯗ ꯑꯩꯈꯣꯏ ꯊꯥꯎ ꯑꯃꯗꯤ ꯅꯦꯆꯔꯦꯜ ꯒ꯭ꯌꯥꯁ ꯅ ꯍꯥꯏꯔꯤꯕꯁꯦ ꯁꯤ ꯆꯪꯗꯕ ꯌꯥꯗ꯭ꯔꯕ ꯌꯥꯝꯅ ꯃꯔꯨꯑꯣꯏꯕ ꯄꯣꯠꯂꯝꯁꯤꯡꯅꯦꯅ ꯍꯥꯏꯖꯕ ꯇꯥꯔꯦ꯫ ꯑꯗꯨꯅ ꯃꯤꯑꯣꯏꯕꯒꯤ ꯄꯨꯟꯁꯤꯗ ꯁꯤꯒꯨꯝꯕ ꯊꯥꯎ ꯑꯃꯗꯤ ꯅꯦꯆꯔꯦꯜ ꯒ꯭ꯌꯥꯁ ꯑꯁꯤꯅ ꯍꯤꯔꯝ ꯀꯌꯥ ꯃꯔꯨꯝꯗ ꯃꯔꯨ ꯃꯔꯨꯑꯣꯏꯕ ꯑꯩꯈꯣꯏꯒꯤ ꯇꯣꯉꯥꯟ ꯇꯣꯉꯥꯟꯕ ꯊꯧꯗꯥꯡ ꯁꯨꯆꯥꯎꯅ ꯂꯧꯕꯤꯔꯤꯕꯅꯤ꯫ ꯑꯗꯨꯅ ꯚꯥꯔꯠꯀꯤ ꯑꯣꯏꯅ ꯁꯤꯖꯤꯟꯅꯔꯤꯕ ꯊꯥꯎꯁꯦ ꯄꯦꯇ꯭ꯔꯣꯂꯤꯌꯝꯒꯤ ꯄ꯭ꯔꯗꯛꯁꯤꯡ ꯑꯗꯨꯒ ꯑꯩꯈꯣꯏꯒꯤ ꯅꯦꯆꯔꯦꯜ ꯒ꯭ꯌꯥꯁ ꯑꯣꯏꯔꯕꯁꯨ ꯑꯩꯈꯣꯏ ꯃꯔꯨꯑꯣꯏꯅ ꯑꯩꯈꯣꯏꯒꯤ ꯊꯥꯎꯁꯦ ꯃꯁꯤꯁꯦ ꯑꯩꯈꯣꯏꯅ ꯁꯤꯖꯤꯟꯅꯔꯤꯕ ꯚꯥꯔꯠꯅ ꯁꯤꯖꯤꯟꯅꯔꯤꯕ ꯆꯥꯡꯁꯤꯒ ꯑꯗꯨꯒ ꯃꯄꯥꯟ ꯂꯝꯗꯒꯤ ꯄꯨꯁꯤꯜꯂꯛꯄ ꯑꯩꯈꯣꯏꯒꯤ ꯚꯥꯔꯠꯅ ꯄꯨꯊꯣꯛꯂꯤꯕ ꯃꯁꯤꯒꯤ ꯆꯥꯡ ꯍꯥꯏꯕ ꯇꯥꯔꯦ, ꯃꯁꯤ ꯑꯩꯈꯣꯏꯅ ꯂꯧꯁꯤꯜꯂꯛꯄꯅ ꯍꯦꯜꯂꯤꯕ꯭ꯔꯥ ꯅꯠꯇ꯭ꯔꯒꯅ ꯑꯩꯈꯣꯏꯅ ꯄꯨꯊꯣꯛꯆꯔꯤꯕꯁꯤꯅ ꯀꯣꯟꯅꯅꯕ ꯁꯤꯖꯤꯟꯅꯕ ꯉꯝꯂꯤꯕ꯭ꯔꯥ ꯍꯥꯏꯕꯁꯤꯒꯤ ꯃꯇꯥꯡꯗ ꯑꯣꯖꯥꯅ ꯁꯝꯂꯞꯄ ꯑꯃ ꯊꯝꯕꯤꯌꯨ꯫
3: ꯍꯣꯏ, ꯐꯅꯤ ꯍꯥꯏꯖꯒꯦ, ꯑꯩꯈꯣꯏ ꯃꯌꯥꯝꯅ ꯍꯦꯟꯅ ꯈꯪꯅꯗꯨꯅ ꯂꯩꯔꯦ, ꯃꯔꯝꯗꯤ ꯄꯦꯇ꯭ꯔꯣꯂꯤꯌꯝ ꯑꯃꯗꯤ ꯃꯥꯒꯤ ꯄ꯭ꯔꯣꯗꯛꯁꯤꯡꯁꯤ ꯑꯩꯈꯣꯏꯒꯤ ꯅꯣꯡꯃꯒꯤ ꯍꯤꯡꯕꯁꯤ ꯆꯪꯗ ꯌꯥꯗꯕ ꯌꯥꯝꯅ ꯆꯥꯎꯕ ꯄꯣꯠꯂꯝ ꯑꯣꯏꯔꯤ꯫ ꯁꯝꯅ ꯍꯥꯏꯔꯕꯗ ꯑꯩꯈꯣꯏ ꯍꯧꯖꯤꯛ ꯆꯥꯛ ꯊꯣꯡꯕ ꯁꯤꯖꯤꯟꯅꯔꯤꯕ LPG ꯀꯣ, ꯁꯤꯗꯒꯤ ꯍꯧꯔꯒ ꯑꯩꯈꯣꯏꯅ ꯆꯠꯅꯔꯤꯕ ꯇꯣꯡꯅꯔꯤꯕ ꯒꯥꯔꯤ, ꯃꯁꯤ ꯑꯩꯈꯣꯏꯅ ꯊꯧꯗꯣꯛ ꯊꯧꯗꯣꯛ ꯍꯦꯟꯗꯣꯛꯅ ꯈꯟꯖꯤꯜꯂꯨꯗ꯭ꯔꯒꯁꯨ ꯇꯁꯦꯡꯕꯒꯤꯗꯤ ꯃꯁꯤ ꯌꯥꯎꯗ꯭ꯔꯒꯗꯤ ꯑꯗꯨꯛꯀꯤ ꯃꯇꯤꯛ ꯑꯋꯥꯕ ꯑꯣꯏ꯫ ꯑꯗꯨꯅ ꯍꯧꯖꯤꯛ ꯍꯪꯕꯤꯈꯤꯕ ꯑꯩꯈꯣꯏꯒꯤ ꯚꯥꯔꯠꯀꯤ ꯑꯣꯏꯅ ꯍꯥꯏꯔꯒꯗꯤ ꯚꯥꯔꯠꯀꯤꯁꯨ ꯃꯁꯥꯒꯤ ꯊꯥꯎꯒꯤ ꯄꯣꯠꯊꯣꯛ ꯂꯩꯖꯩ, ꯃꯐꯝ ꯀꯌꯥ ꯍꯥꯏꯗꯤ ꯁ꯭ꯇꯦꯠ ꯀꯌꯥꯒꯤ ꯕꯦꯁꯤꯟꯁꯤ ꯄꯨꯊꯣꯛꯂꯤ ꯇꯧꯏ, ꯑꯃꯁꯨꯡ ꯑꯩꯈꯣꯏꯒꯤ ꯗꯔꯀꯥꯔ ꯑꯣꯏꯕ ꯆꯥꯡꯁꯤꯒꯤ ꯃꯅꯨꯡꯗ ꯆꯥꯎꯔꯥꯛꯅ ꯄꯟꯖꯔꯕꯗ ꯆꯥꯗ 45ꯗꯒꯤꯅ 90ꯒꯤ ꯆꯥꯡ, ꯍꯥꯏꯕꯗꯤ 85-90%ꯇꯤ ꯃꯁꯤ ꯃꯄꯥꯟꯗꯒꯤ ꯄꯨꯁꯤꯜꯂꯛꯄ ꯃꯊꯧ ꯇꯥꯏ, ꯍꯥꯏꯕꯗꯤ ꯑꯩꯈꯣꯏꯅ ꯁꯤꯖꯤꯟꯅꯔꯤꯁꯤ ꯆꯥꯎꯔꯥꯛꯅ ꯅꯣꯡꯃꯗ ꯑꯩꯈꯣꯏꯒꯤ ꯃꯤꯂꯤꯌꯟ ꯕꯦꯔꯦꯜ ꯀꯣ, ꯕꯦꯔꯦꯜ ꯑꯃ ꯑꯁꯤ ꯆꯥꯎꯔꯥꯛꯅ ꯌꯥꯝꯈ꯭ꯔꯦ ꯂꯤꯇꯔꯁꯤ ꯅꯤꯌꯔꯂꯤ 150 liters ꯍꯥꯏꯔꯁꯤ ꯀꯣ, ꯁꯤꯒꯨꯝꯕꯁꯤ ꯅꯣꯡꯃꯗ ꯃꯤꯂꯤꯌꯟ ꯕꯤꯂꯤꯌꯟ 5 ꯗꯔꯀꯥꯔ ꯑꯣꯏꯌꯦꯕ, ꯑꯗꯨꯅ ꯉꯁꯥꯏ ꯍꯥꯏꯖꯈꯤꯕ 85-90% ꯁꯤꯅ ꯀ꯭ꯔꯨꯗ ꯑꯣꯏꯜꯅꯤ ꯀꯣ, ꯀ꯭ꯔꯨꯗ ꯑꯣꯏꯜ ꯍꯥꯏꯕꯗꯤ ꯑꯩꯈꯣꯏꯒꯤ ꯁꯦꯡꯗꯣꯛꯂꯤꯕ ꯊꯥꯎꯒꯤ ꯃꯌꯥꯝ ꯑꯃ ꯌꯥꯟꯁꯤꯟꯅꯕꯁꯦ, ꯑꯗꯨꯒ LPG ꯂꯤꯀ꯭ꯋꯤꯐꯥꯏꯗ ꯄꯦꯇ꯭ꯔꯣꯂꯤꯌꯝ ꯒ꯭ꯌꯥꯁꯅ ꯑꯔꯥꯎꯟ 60-70% ꯁꯤ ꯏꯝꯄꯣꯔꯠ ꯇꯧꯏ, ꯑꯗꯨꯒ LNG ꯂꯤꯀ꯭ꯋꯤꯐꯥꯏꯗ ꯅꯦꯆꯔꯦꯜ ꯒ꯭ꯌꯥꯁ ꯍꯥꯏꯔꯒꯅ ꯕꯥꯏ ꯄ꯭ꯔꯣꯗꯛ ꯅꯠꯇꯕ ꯉꯁꯥꯏꯒꯤ ꯃꯁꯥ ꯊꯣꯛꯆꯔꯛꯄꯁꯦ, ꯁꯤꯁꯨ ꯑꯔꯥꯎꯟ 45-50 50% ဒီအဒုမတ်မပန်တကိပူဆလေနအိစမိုင်ဂျေဟွန
1: ်းဟွန်းအိုဇာနာဟိုင်ဝေရီဘတ်ဒေတာစီဂီမခါပိုနဒီခွေဂီဘာရတ်ကီမဖမ်ဒအိန္ဒိယဂမ်ဖမ်စင်ဒပူထိုဂလီဝစီနာကိုနနဘဟိုင်ဘတာရနုမီခုဒင်းဂီမမရူဝိနာချန်ဂလီဘချန်ဆေမစီဒိုက်စတယမ်နမဂီရေရှိုစီယမ်နိမ်နလေရီနတပိဘနေဘhaibdi masida hena chiduk pa natraga khoi gi sagi konana na ba haibatare numit kudingi maruin changi bose masi konana ba masi gi chiduk pa mafam mam smathau tarin takpi bani oja adu makhatar kusin oja karam karam ba mafam da hairiba thau natraga na khoi gi natural gas se masi leirang da gi haina masi chiduk pa gi mathau sikar maina tawgani karam karam mafam da leirang da gas ka maina khanduk kani oja
3: masi gi si khoi gi india gi oina ko lam lam gi magi magi country do gi revolution gi revolution haibatare ನಿಯಮ ಲೈ ಅದುಗ ಅಕೊಯಿಗಿ ಭಾರತ ಕಿ ಒಯಿನಾ ಇಂಡಿಯಾ ಗಿ ಒಯಿನದಿ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ ಕಿ ಮಖಾದ ಡಿಜಿಎಸ್ ಹೈಬದಿ ಡೈರೆಕ್ಟರೇಟ್ ಜನರಲ್ ಆಫ್ ಹೈಡ್ರೋಕಾರ್ಬನ್ಸ್ ನ ರೆಗ್ಯುಲೇಟರಿ ಬಾಡಿ ಅಮಕಕ್ ಲೈ ಮಕೊಯಿಸಿನ ಅಸೈಗಿ ಸಿಗಿ ಅಥಾರಿಟಿ ಒಯ್ ಅದುನ ಅಕೊಯಿಗಿ ಜಿಯೋಲಾಜಿಕಲ್ ಬೇಸಿನ್ ಸೈಬತಾರೆ ಕೊ ಹೈದಿ ಥೌಜ ಕರಂಬಯಾ ಫಂಬಲೇರಂಬಯಾ ಬಗೆ ಹೈಬಗಿ ದುದಿ ಆಲ್ರೆಡಿ ಅಕೊಯಿನ ಸೈಸ್ಮಿಕ್ ನಚಿಂಗ್ ಬಾ ಸರ್ವೆ ಮಖನ್ ಮಖನ್ ತೌರ್ ಮತುಂಗ್ ಸಿದಾ ಡಾಟಾ ಕರ ಲೈರೆ ಸೈಸ್ಮಿಕ್ ನತಬ್ದಸು ಅತೋಪ ಸರ್ವೆ ಮಖಲ್ ಕರ ಲೈದಿ ಹೈದಿ preliminary survey hai tare ko magnetic survey aerial survey ka ina mine lai gre adumaina lai ba data sing si ki aduna chaura na krai dile ram ya ge hai badi hai re regulatory body se sina ma khoi na khange adu khang dri ba akhoi ki khange means akhoi ki loina khange hai badi na
1: kare ma pang kare khandu ga
3: chaura pa data kare dile ra ba ko akhoi ki chap sana concrete oina sing badi soina lai ram ni hai ba mukti na ta ba adumai to bge akhoi ki map ama phone ge ma khoi na adu ga makhal hom thona khai doi ki basin sing hai tare ko aduna hana ki category manga thong khare mi project ti hum thona khaidoi khaidoi besi huje ki dj sina moina sembi bani han bagi sina koi gi kai haitare koi gi khangla ba non oira ba aduga puthok laba haitare ko si gi makha sa koi manipur sim yawi maram di kai gi noda koi manipur si assam gi assam arkan besin gi manung chan bani na koi na puthok trip din makala mani aduga sima yawre ani su besina koi gi commercially oina viable oibra oidibra leire di khangaba ko aduga tasing bagi di masi sen thok leina haidi profit leina oira ra hai bagi ama adegi ahum subda khoi potential lai ba hai di map khudong cha ba di lai ba aduga khangri khangri ba tang dang ba khangri ba sumaina ahum thongna lai aduna hai ri ba sing si degi ngasai hang bi thiba kamain khangge hai ba do sigi dj sigi makha sa sta kano si lai hai tare ko sigi information adig na takana khoi data se
1: aduga cha hydrocarbon hai bading asagi oil khoi thau na tragan khoi natural gas se masi si leram ba yai na khandol ba mafam sing si mapping tau dana thambe aduga mafam si da karmain tau dana ಸಗಿ ಥೌ ಲೋಕ್ತೋಪ ನತ್ರಗ ನ್ಯಾಚುರಲ್ ಗೇಸ್ ಮಸಿ ಲೋಕ್ತೋಪಗೆ ಥಬಕ್ಸೆ ತೌನಬ ಕೋಯ್ ಡ್ರಿಲ್ಲಿಂಗ್ ಹೈಬತಾರೆ ಹುಟ್ಪ ಮಂಥೌ ತಾರಿಬನಿನಾ ಮಸಿ ಕರ್ಮೈನ್ ತೌದನ ತೌಗನಿ ಹೈಬಸಿಗೆ ಮೈಗೆ ಮೆಥಡ್ ಅಂಡ್ ದುಗಿ ಕೋಯ್ಗೆ ಸ್ಟೆಪ್ ಸಿಂಗ್ ಹೈಬತಾರೆ ತುಂಗಾನ್ ತುಂಗಾನ್ ಬಾ ಕೋಯ್ಗೆ ಥೌಂಗ್ ಸಿಂಗ್ ಸೆ ಮಸಿನ ಕರಿ ಕರಿ ಒಯ್ಬನು ಅಬ್ದು ತಕ್ಪಿ
3: ಹೋಯ್ ಮಸಿ ಕಿಜಿ ತಂಗ್ರಿ ಟೆಕ್ನಿಕಲ್ ಒಯ್ ಅದು ಬೈ ಯಾರಿ ಮಕೈ ಅಚಂ ಬಿಲೋಂದ ಹೈಜರಕೆ ಮಸೈಗೆ ಪಂಜಕಿ ಬಾ ಮಸೈ ಡಾಟಾ ಸಿಂಗ್ ಸಿಗಿ ಖಂಗ ಮತುಂಗ್ ಸೈಸ್ದ ಕೋಯ್ಗೆ ಕನಾಗುಂಬ ಕಂಪನಿ ಅಮನ ಹೊಜಿಕ್ತಿ ಎನಿ ಪ್ರೈವೇಟ್ ಕಂಪನಿ ಸು ಕೋಯ್ಗೆ ಬ್ಲಾಕ್ ಸಿ ಲೈವೇ ಯಾರೆ ಕೋ ಅದನ ಮಕೊಯ್ನ ಹೈರಿ ಬ ಬ್ಲಾಕ್ ಸಿ ಸಿಂಗ್ ಸಿಸ್ದ ಕಮೈನ ಲೇರಂ ಗದಗೆ ಹೈಬದಗಿ ಡಾಟಾ ಸಿದಗಿ ಸ್ಟಡಿ ತೌರನಿ ಅದಗೆ ಕೋಯ್ ಹಾಮ ಪ್ರೋಸೆಸ್ ದ ಸೈಸ್ಮಿಕ್ ಅಮ ತೌರನಿ ಕೋ ಸೈಸ್ಮಿಕ್ ಮಕಲ್ ಲೈ 2D ಹೈಬಂ ಗ 3D ಹೈಬಂ ಮಗ ಅದುಗ 3D ಸಿನ ಕರ ಹೆನ ಡಿಟೇಲ್ ಸ್ಟಡಿ ಗಿನಿ 2D ಗಿ ಅದು ಮೈನ ಡಾಟಾ ಸಿ ಪ್ರೋಸೆಸ್ ತೌರೆ ಇಂಟರ್ಪ್ರಿಟ್ ತೌರ ಮತುಂ ಸಿಸ್ದ ಜಿಯೋಲಾಜಿಸ್ಟ್ ನೇ ಡ್ರಿಲ್ಲಿಂಗ್ ಇಂಜಿನಿಯರಿಂಗ್ ಗಿ ಟೀಮ್ ಮಮನ ಆಫೀಸ್ ದ ಮಕೊಯ್ನ ಹಾನ ವೆಲ್ ಡಿಸೈನ್ ತೌಗನಿ ಅದುಗ ಅಕುಗಿ ಮಫಂ ಪೌ ನೌ ನೌ ಮಫಂ ಹೈಬತಾರೆ ಕೋ ಕರ ಹೈದಿ ಹಾನ ಡಾಟಾ ಯಾಮನ ಲೈ ಫಮ್ದದಿ ಅಕೊಯ್ನ ಮದು ಎಕ್ಸ್ಪ್ಲೋರೇಷನ್ ವೆಲ್ ಹೈದನ ಡಾಟಾ ಸಿಗಿ ಮರು ಒಯ್ನ ಥೌಸಿ ಲೈಬ್ರಾ ಲೈತಬ್ರಾ ಕರವೈದ ಲೈ ಹೈನ ಅದುಗಿ ಕನ್ಫರ್ಮ್ ತೌಬಿ ಅಮಖಕ್ ಸಿ ಡ್ರಿಲ್ ತೌಗಿ ಹೈರಿ ವೈ ಸೇಸ್ ದ ಕಮೈನ್ ತೌಗೆ ದ ಮಸಿ ಟೀಮ್ ಅಮನಿ ಸಿ ದ ಡಿಪಾರ್ಟ್ಮೆಂಟ್ ಸಿ ಅಕೊಯ್ಗಿ ಸಿವಿಲ್ ದಗಿ ಹೋರಗ ಹೈಬದಿ ಲಂಬಿ ಥೋಂಗ್ ಕಂಫರ್ ಗಿ ಲಂದ ಒಯ್ರಗನ ಅದು ಆಫ್ ಶೋರ್ ದಸು ಅದುಮ್ ಡ್ರಿಲ್ ತೌಗಿ ಸಮುದ್ರ ದಿ ಕೊಯ್ ಚಥೋಕ್ ಚಸಿನ್ ತೌಬಿ ಸಿ ಜಹಾಜ್ ಹೈದಿ ಸಪ್ಲೈ ಬೋಟ್ ನತ್ರಗನ ಪರ್ಸನಲ್ ಗಿ ಹೆಲಿಕಾಪ್ಟರ್ ಅದುಮೈನ್ ಹ ಡ್ರಿಲ್ ತೌಗಿ ದುಗ ಚಟ್ಕದರ್ಬ ಸೈಗಿ ಟೀಮ್ ಸೇಸ್ ದ ಹಾಮದ ಸಿವಿಲ್ ಕಾಮ್ ಗುನ್ ಸೇಮ್ ಬಯಾಮ ಸೇಮ್ ಮನಿ ಜಿಯೋಲಾಜಿಸ್ಟ್ ಯಾವಗನಿ ಡ್ರಿಲ್ಲಿಂಗ್ ಟೀಮ್ ಯಾವಗನಿ ಡ್ರಿಲ್ಲಿಂಗ್ ಫ್ಲೂಯಿಡ್ ಟೀಮ್ ಯಾವಗನಿ ಅದೇ ದಿ ವೈರ್ ಲೈನ್ ಹೈನ ಟೀಮ್ ಸಿಮೆಂಟಿಂಗ್ ಟೀಮ್ ಸುಮಾಯ್ನ ಟೀಮ್ ಮಯಾಮ ಮಲೈ ಅದು ಹೈ ಸೌರಾಂಗ್ನ ಮೀ ಸಿ ಚಾಮ ಯಾಂಕೈ ಹುಂಭು ಮುಕ್ಕಿ ಚಾಂಗ್ ಚಾಂಗಿ ಪುರಪ್ನ ಅಕ್ಕಿಗಿ ಇವನ್ ಹೈ ವರ್ಕರ್ ಭೋಗ ಯಾವ್ರಗ ಕೊ ಅದು ಮೈ ತೋನ ಕಿತಂಗ್ ಟೆಕ್ನಿಕಲ್ ಒಯ್ ಅದುಗ ಮಸಾಯ್ಗಿ ಸಪೋಸ್ ಅಕ್ಕಿಗಿ ಜಿಯೋಲಾಜಿಸ್ ಸಿಂಚನ ಎಕ್ಸಾಂಪಲ್ ಮಫಮ್ ಅಮದ 3000 ಮೀಟರ್ ಕೊ ಹೈ ಕಿಲೋಮೀಟರ್ ಅಹುಂ ಲೂನ ಲೈರಂಗನಿ ಹೈರಿವಸಿ ಮಸಾಯ್ಗಿ ಸ್ಟಡಿ ದು ಹೈರಕ್ಪದು ಅಕ್ಕಿನ ಚಪ್ಚಾನ ಫಂಗಿ ಫಂಗ್ದಿ ಅಸಿ ರಿಕ್ ಹೈರಿಬ ಮಸಾಯ್ಗಿ ಅಕ್ಕಿಗಿ ಕುಲೈ ಚಬುನ್ ನಮ ಹೈತರ್ ಪ್ಯಾಕೇಜ್ ಕೊ ಸಿ ꯁꯤꯁꯤꯅ ꯗ꯭ꯔꯤꯜ ꯇꯧꯒꯅꯤ ꯑꯗꯨꯅ ꯍꯧꯖꯤꯛ ꯄꯟꯖꯈꯤꯕ ꯑꯩꯈꯣꯏꯒꯤ ꯋꯦꯜꯁꯤ ꯁꯄꯣꯁ ꯆꯥꯎꯔꯥꯛꯅ 3000 ꯃꯤꯇꯔ ꯅꯠꯇ꯭ꯔꯒꯅ ꯁꯝ 10,000 ꯐꯤꯠ ꯀꯔꯤꯒꯨꯝꯕ ꯂꯝ ꯈꯔꯗꯅ ꯐꯤꯠ ꯑꯣꯜꯂꯤ ꯀꯝꯄꯅꯤ ꯈꯔꯗꯅ ꯀꯔꯤ ꯃꯤꯇꯔꯗ ꯑꯣꯜꯂꯤ ꯑꯗꯨꯅ ꯍꯧꯖꯤꯛꯀꯤ ꯑꯦꯛꯖꯥꯝꯄꯜꯗ ꯑꯩꯅ ꯄꯟꯖꯈꯤꯕ ꯃꯤꯇꯔꯁꯤ 3,000 ꯁꯤ ꯌꯧꯅ ꯗ꯭ꯔꯤꯜ ꯇꯧꯒꯗꯕꯅꯤ ꯍꯥꯏꯔꯕꯗꯤ ꯃꯁꯤ ꯑꯩꯈꯣꯏꯅ ꯁꯥꯏꯖ ꯑꯃꯗ ꯍꯥꯏꯗꯤ ꯗꯥꯏꯃꯤꯇꯔꯗ 8.5 ꯅꯠꯇ꯭ꯔꯒ 12 ꯀ꯭ꯋꯥꯇꯔ ꯑꯗꯨꯃꯥꯏꯅ ꯈꯪꯅꯩ 17.5 ꯁꯨꯃꯥꯏꯅ ꯗꯤꯖꯥꯏꯟ ꯇꯧꯒꯅꯤ ꯋꯦꯜ ꯗꯤꯖꯥꯏꯟ

ಮತಂಗ್ದ ಮೂಗ್ ತಾಬಿರಸಿ ಲೈ ಎಮ ಫಿಲ್ಮ್ದಿಗಿ ಸದನಾಗಿ ಖೊಂಜಲ್ದ ಸನಾತನ್ ನಿಂಗ್ಥೌಜಾನ ಸೈರಿಂಗ್ ಬಮದಿ ಸಗೋಸೆಂ ತಿಜೇಂದ್ರನ ಸೈರಾಂಗ್ ಬೈ ಸೈಯಮ ಕುದೋಲ್ತಂಜರಿ ತಾಮಿನಸಿ.